ಮುಕ್ತ ಹರ್ಷಿಣಿ ಕರಿಸೋದರಿ ಆಹಾ ಹೂಹು ಮುಖಸ್ತುತ್ಯ ಹಾನಿ ವೃದ್ಧಿ ವಿವರ್ಜಿತ ಹಯ್ಯಂಗವೀನ ಹೃದಯ ಹರಿಕೋಪಾರುಣಾಂಶುಕ ಲಕಾರಾರ್ಥ ಲತಾ ಪೂಜ್ಯ ಲಯಸ್ಯುದ್ಧವೇಶ್ವರೀ ಲಾಸ್ಯ ದರ್ಶನ ಸಂತುಷ್ಟ ಲಾಭಾಲಾಭ ವಿವರ್ಜಿತ.

ಕಾಂತಿ ಪದನಿ ಸಾಲಿದ ತಣತ ಜಂ ತಪ ಜುಣತ ಜಂ ಜಂ ಪದನಿ ಪದಪ ಜಂ ತ ಜಂ ಪಮ ತಣಕು ಜಂ ಜಂ ಪಮ ಪದೀಂತ ಗಿಡ ನಿಧಮ ಜಂ ತರಿತ ಸಾಲಿದ ಕುಕುಂತ ಗಿಡ ಗರಿಣಿತ ಜಂ ಪದನಿ ಸತ ಜಂ ತರಿ ಗಮ ತ ಗಿಡ ಜಂ ಗರಿಣಿ ತತರಿತ ಜಂ ರಿ ಗಮ ಪ ಪದ ತ ಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂತ ರಿ ಗಮ ಪದನಿ ಸಾರಿ ಗರಿ